ಓಂಧವಾತಾರತಾಗದೇಂದಗಾಮಧೀನ್ನ ಸಂತೋಷದೇಹಿ ಮಧನಕ್ತ ಮಧೋಷೇ ಮಧುಮತ್ವಾರ್ಥ ಮುಖಂ ಮೃತಕ ಮಧುದ್ಯೋರತ್ತನ ಪಿತಾ ಮಧವಾನ್ನ ವನಸ್ವಧರ್ಮತಮಾಗಮ